ಆತ್ಮೀಯ ಶ್ರೋತೃ ಬಾಂಧವರಿಗೆ ರಮಾ ಕುಲಕರ್ಣಿಯ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಇಸ್ವಿ ಅಕ್ಟೋಬರ್ ತಿಂಗಳ 9 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಆಶ್ವಿಜ ಮಾಸದ 17 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಗೀತೆ, ರಾಮದಾಸರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ನಿರ್ವಹಣೆ ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ಬಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ. ಸಂದರ್ಶಕರು ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 7:45 ಚಿತ್ರಗೀತೆಗಳು, 8:30 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಬಸವರಾಜ್. 9:05 ಭಾವಗೀತೆ, 9:10 ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 10:15 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಳಿಟೀರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಅರಕಲಗೂಡು ಮಧುಸೂದನ್. ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆ. ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇದರಲ್ಲಿ ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಲಿದ್ದೀರಿ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:40 ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ, ವಿಷಯ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆ. 2:40 ಗಾಂಧಿ ಸ್ಮೃತಿ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಅವರಿಂದ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ, ಪ್ರಸ್ತುತಿ ಶ್ರೀದೇವಿ. 6:51 ಹಲೋ ಕೃಷಿರಂಗ, ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಉಪ ಕೃಷಿ ನಿರ್ದೇಶಕರಾದ ಶಂಕರ್ ಮೂರ್ತಿ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 7:20 ಜಿ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ಡಪ್ಪಿನ ಪದಗಳನ್ನು ಆಲಿಸಲಿದ್ದೀರಿ. 7:45 ನಿಮ್ಮ ಕರೆ ನಿಮಗೊಂದ ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. 8:30 ಕುಸ್ರಿಗಿಯ ಶರಣಪ್ಪ ಬನ್ನಿಗೋಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರ ಗಾಯನದ ಧ್ವನಿಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ.
1: ಸಂಸ್ಕೃತದ ಯದ್ಭಾವಂ ತದ್ಭವತಿ ಈ ವಾಕ್ಯವು ನಾವು ಏನನ್ನ ಯೋಚಿಸುತ್ತೇವೆಯೋ ಅಂತೆಯೇ ಆಗುತ್ತೇವೆ ಎಂಬುದನ್ನ ಸೂಚಿಸುತ್ತದೆ. ಈ ವಾಕ್ಯದ ಅಕ್ಷರಶಃ ಅರ್ಥದ ಮೂಲ ಮನುಷ್ಯನ ಮನಸ್ಸು ಮತ್ತು ವರ್ತನೆಗೆ ಸಂಬಂಧಿಸಿದ್ದು. ಯಾವುದೇ

0: ನಿಮಿಷದಲ್ಲಿ ನಮ್ಮ ಭಾವನೆಗಳು ನಮ್ಮ ಬಾಹ್ಯದ ವರ್ತನೆಗಳನ್ನು ಪ್ರಭಾವಿಸುತ್ತವೆ ಎಂಬ ಮನಃಶಾಸ್ತ್ರದ ವಾಕ್ಯವನ್ನ ಇದು ಪುಷ್ಟೀಕರಿಸುತ್ತದೆ. ಅದು ಹೇಗೆ ಎಂದು ತಿಳಿಯೋಣ. ಸಂಸ್ಕೃತದ ಹಲವಾರು ಶ್ಲೋಕ ಸುಭಾಷಿತಗಳ ಸಾರ ಸಾರ್ವಕಾಲಿಕವಾದವು. ಅವುಗಳಲ್ಲಿ ಹಿಂದೂ ಸಂಸ್ಕೃತಿಯ ಪವಿತ್ರ ಪ್ರಾಚೀನ ವೇದಗಳ ಸಾರವನ್ನ ಮಾತ್ರ ಗುರುತಿಸಲಾಗದು. ಅವುಗಳ ಆಳದಲ್ಲಿ ಮನಃಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನದಂತಹ ಆಧುನಿಕ ತಾತ್ವಿಕತೆಗಳನ್ನು ಮುನ್ನಡೆಸುವ ಚೈತನ್ಯವಿದೆ. ಈ ವಾಕ್ಯದಲ್ಲಿ ಭಾವಂ ಎಂದರೆ ಒಳಗಿನ ಆಲೋಚನೆ ಮತ್ತು ಸ್ವಭಾವ, ಭವತಿ ಎಂದರೆ ನೋಟ ಮತ್ತು ಅಭಿವ್ಯಕ್ತಿ, ಯದ್ಭಾವಂ ತದ್ಭವತಿ ಎಂದರೆ ನಮ್ಮ ಒಳಗಿನ ಆಲೋಚನೆಗಳು ನಮ್ಮ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದಾಗಿದೆ. ವ್ಯಕ್ತಿತ್ವ ಎಂಬುದು ಅನೇಕ ಶಕ್ತಿಗಳ ಸಂಗಮ. ಆದರ್ಶ, ಸದಾಚಾರ, ಶ್ರದ್ಧೆ, ನಿಷ್ಠೆ, ದಕ್ಷತೆ, ಎಚ್ಚರ, ಸನ್ನಿವೇಶಗಳೊಡನೆ ಹೊಂದಿಕೊಳ್ಳುವ ಸಾಮರ್ಥ್ಯ, ವೃತ್ತಿಪ್ರಿಯತೆ, ಪರೋಪಕಾರ ಬುದ್ಧಿ ಮುಂತಾದ ಮಾನವೀಯ ಮೌಲ್ಯಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿಗಳು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಒಳಿತು ಕೆಡುಕುಗಳಿಗೆ ಅವರೇ ನಿರ್ಮಾತೃಗಳಾಗಿರುತ್ತಾರೆ. ಮನುಷ್ಯ ತನ್ನ ಜೀವನವನ್ನ ತನ್ನ ಇಷ್ಟದಂತೆ ರೂಪಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಅಂದ್ರೆ ತನ್ನೆಲ್ಲ ಆಲೋಚನೆಗಳ ಫಲಶ್ರುತಿಯೇ ಮಾನವನಾಗಿರುತ್ತಾನೆ. ವ್ಯಕ್ತಿತ್ವವೆಂಬುದು ಹುಟ್ಟಿನಿಂದ ಸಾವಿನ ಕೊನೆ ಕ್ಷಣದವರೆಗೆ ಬದಲಾಗುತ್ತಲೇ ಇರುತ್ತದೆ ಎಂಬುದು ಮನಃಶಾಸ್ತ್ರದ ಅಭಿಪ್ರಾಯ. ಮನೋವಿಜ್ಞಾನಿಗಳು ಇದನ್ನೇ ಪರ್ಸನಾಲಿಟಿ ಎಮರ್ಜಸ್ ಅರ್ಲಿ ಆ್ಯಂಡ್ ಕಂಟಿನ್ಯೂಸ್ ಟು ಚೇಂಜಸ್ ಇನ್ ಮೀನಿಂಗ್ ಫುಲ್ ವೇಸ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಎಂದಿದ್ದಾರೆ. ನಾವೆಲ್ಲ ನಮ್ಮ ದೃಷ್ಟಿಕೋನಕ್ಕೆ, ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಜಗತ್ತನ್ನ ನೋಡುತ್ತೇವೆ. ನಮ್ಮ ನೋಟ ನಮ್ಮ ಯೋಚನೆಯಂತೆ ಇರುತ್ತದೆ. ದೇಗುಲದ ಗರ್ಭಗುಡಿಯೊಳಗಿರುವ ಶಿಲೆಯಿಂದ ನಿರ್ಮಾತವಾದ ಮೂರ್ತಿಯನ್ನ ದೈವಿ ಭಾವದಿಂದ ನೋಡುವಿರಾದರೆ ಅದರಲ್ಲಿ ನಮಗೆ ದೇವರು ಕಾಣಿಸುತ್ತಾನೆ. ಅದೇ ಮೂರ್ತಿಯನ್ನ ಬರೀ ಕಲ್ಲು ಎಂದು ನೋಡುವಿರಾದರೆ ಹಾಗೆಯೇ ಜಗತ್ತನ್ನ ನಾವು ನೋಡುವ ರೀತಿ ಕೂಡ ನಮ್ಮ ಭಾವವನ್ನ ಅವಲಂಬಿಸಿರುತ್ತದೆ. ಹೀಗಾಗಿ ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳಬೇಕು. ಏನೇ ಆದರೂ ನಮ್ಮ ಯೋಚನೆ ಸಕಾರಾತ್ಮಕವಾಗಿರಬೇಕು. ಆದ್ದರಿಂದ ಸಕಾರಾತ್ಮಕ ಬದುಕು ನಮ್ಮದಾಗುವುದು. ಆಲೋಚನೆಗಳು ಬದಲಾದರೆ ಮಾನವತ್ವಕ್ಕೆ ಇನ್ನಷ್ಟು ಮೆರುಗುಂಟಾಗುತ್ತದೆ. ಇದಕ್ಕೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಬ್ಸರ್ವ್ ದ ಎಫೆಕ್ಟ್ ಎನ್ನುತ್ತಾರೆ. ಇಫ್ ಯು ಚೇಂಜ್ ದ ವೇ ಯು ಲುಕ್ ಅಟ್ ದ ಥಿಂಗ್ಸ್ ಯು ಲುಕ್ ಅಟ್ ಚೇಂಜ್ ಎಂಬ ಜನಪ್ರಿಯ ಹೇಳಿಕೆ ಇದೆ. ಆದರೆ ಪರಂಪರಾಗತವಾಗಿ ಅಭ್ಯಾಸ ಬಲದಿಂದ ಜಗತ್ತನ್ನ ಸಂಶಯದಿಂದ ಎಚ್ಚರಿಕೆಯಿಂದ ನೋಡುವ ನಮ್ಮ ದೃಷ್ಟಿಕೋನವನ್ನು ತಕ್ಷಣಕ್ಕೆ ಬದಲಾಯಿಸಲು ಸಾಧ್ಯವೇ? ಹಿಂದೊಮ್ಮೆ ಮೋಸ ಹೋದ ಅನುಭವ ಯಾರನ್ನೂ ಸುಲಭವಾಗಿ ನಂಬದ ಹಾಗೆ ಮಾಡುತ್ತದೆ. ದಿನನಿತ್ಯದ ಬದುಕಿನಲ್ಲಿ ಕಣ್ಣೆದುರಿಗೆ ಮೋಸ, ವಂಚನೆ, ಕ್ರೌರ್ಯ ಕಾಣುತ್ತಿರುವಾಗ ಜಗತ್ತು ಸುಂದರವಾಗಿದೆ ಅಂದುಕೊಳ್ಳೋದಾದ್ರೂ ಹೇಗ್ ಸಾಧ್ಯ? ಇದು ಸತ್ಯಕ್ಕೆ ದೂರ ಅಲ್ವೇ ಎಂಬೆಲ್ಲ ಪ್ರಶ್ನೆಗಳು ಕಾಡುತ್ತವೆ. ಆಲೋಚನೆಗಳನ್ನ ಸುಲಭದಲ್ಲಿ ಬದಲಾಯಿಸುವುದು ಕಷ್ಟ ಸಾಧ್ಯವೇ ಎನಿಸಿದ್ರೂ ನಾವು ನೋಡುವ ದೃಷ್ಟಿಯನ್ನು ಕ್ರಮೇಣ ಪ್ರಯತ್ನ ಪೂರ್ವಕವಾಗಿ ಬದಲಾಯಿಸಿಕೊಳ್ಳಬೇಕು. ಅದರಂತೆ ಜಗತ್ತನ್ನ ಸುಂದರವಾಗಿ ಕಾಣುವ ದೃಷ್ಟಿ ಎಲ್ಲರಿಗೂ ಅಭ್ಯಾಸವಾಗಲಿ. ಬದುಕು ಯದ್ಭಾವಂ ತದ್ಭವತಿ. ಪ್ರೀತಿ, ಶಾಂತಿ, ಹಠ, ಛಲ, ಗುರಿ, ಪ್ರತಿಜ್ಞೆ, ಭಕ್ತಿ, ವೈರಾಗ್ಯ, ಯುದ್ಧ, ಸಂತಸ, ಮೋಜು, ಉದ್ಯೋಗ, ಹಸಿವು ಎಲ್ಲವೂ ಅವರವರ ಆಲೋಚನೆಗಳಂತೆಯೇ. ನಮ್ಮ ಯೋಚನೆ, ಚಿಂತನೆ, ಇತರರನ್ನ ನೋಡುವ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಭಾವ ಇರಲಿ, ಇಡೀ ಜಗತ್ತೇ ಸುಂದರವಾಗಿ ಕಾಣುವುದು.
1: ಇದುವರೆಗೂ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಕೇಂದ್ರ. ಈಗ ರಾಮದಾಸ್ ಅವರು ರಚಿಸಿದ ದೇಶಭಕ್ತಿ ಗೀತೆಯನ್ನು ಕೇಳಿ ವೃಂದಗಾನದಲ್ಲಿ.

ವೇಮುಗಲಡ್ಡಿ ನಾರಾಯಣಸ್ವಾಮಿ, ಮುದ್ದುಕೃಷ್ಣ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ, 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ, 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಒಳೆದ ಬೆಳಕು, ಮತ್ತೆ ಮರಳಿ ಬಂದಿ ತಿಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿಯವರೆಗೆ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ ಪಾವತಿಸದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9 ರಿಂದ 15 ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12 ರಂದು ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13 ರಂದು ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14 ರಂದು ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15 ರಂದು ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೇತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.

0: ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ ಶೇಕಡ 5.79, ಮೆಕ್ಕೆಜೋಳ ಶೇಕಡ 7.14, ಸೋಯಾಬೀನ್ ಬೆಳೆ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬು ಬೆಳೆಯಲ್ಲಿ ಶೇಕಡ 17.5 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
1: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ ಈ ವಿಷ, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 1/2 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
0: ಜಪಾನ್ ದೇಶದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ ರಾಧಾ ವೆಂಕಟೇಶ್ T12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1,500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಮಂಗಳವಾರ 13 ಮತ್ತು 20ನೇ ತಾರೀಕು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ರೇಷ್ಮೆ ಸಿರಿ, ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ

0: ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿ ಕಾರ್ಯಕ್ರಮ ರೇಷ್ಮೆ ಸಿರಿ.
1: ನಮಸ್ಕಾರ ಜ್ಯೋತಿ ಅವರೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
2: ನಮಸ್ಕಾರ ಸರ್.
1: ಯಾವ ತರಹದ ಒಂದು ದುಷ್ಪರಿಣಾಮಗಳನ್ನ ನಾವು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಇರತಾವು?
2: ರೇಷ್ಮೆ ಹುಳುವಿಗೆ ಬೇಕಾಗಿರುವಂತದ್ದು ಉತ್ತಮ ಗುಣಮಟ್ಟದ ಸೊಪ್ಪು, ರೋಗಾಣುಮುಕ್ತ ವಾತಾವರಣ ಮತ್ತೆ ನಿಗದಿತ ಉಷ್ಣಾಂಶ, ಶೈತ್ಯಾಂಶ, ಇವು ರೇಷ್ಮೆ ಹುಳುವಿಗೆ ಬೇಕಾಗಿರುವಂತಹ ಒಂದು ನಿರ್ದಿಷ್ಟ ವಾತಾವರಣ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕೀಟಗಳ ಬಾಧೆಯಿಂದ ಯಥೇಚ್ಛವಾಗಿ ಕೀಟನಾಶಕಗಳನ್ನ ಬಳಸ್ತಾ ಇದ್ದಾರೆ. ಅದು ಬೇರೆ ಬೆಳೆಗಾಗಿರ್ಬೋದು ಅಥವಾ ಹಿಪ್ಪುನೆರಳೆಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಅದನ್ನ ಬಳಸ್ತಾ ಇದ್ದಾರೆ. ಸೊ ಇದು ರೇಷ್ಮೆ ಹುಳು ಸಂಪರ್ಕಕ್ಕೆ ಬರುವಂತದ್ದು ಬೇರೆ ಬೇರೆ ವಿಧದಿಂದ ರೇಷ್ಮೆ ಹುಳುವಿನ ಸಂಪರ್ಕಕ್ಕೆ ಬರುತ್ತೆ.
1: ಈಗ ನನ್ನ ನೇರವಾದ ಪ್ರಶ್ನೆ ತಮಗೆ, ರೇಷ್ಮೆ ಹುಳುಗೆ ಏಕೈಕ ಆಹಾರ ರೇಷ್ಮೆ ಸೊಪ್ಪು, ಹಿಪ್ಪುನೆರಳೆ ಸೊಪ್ಪು. ಯಾವ ತರ ಇದು ಕೀಟನಾಶಕ ನಮ್ಮ ರೇಷ್ಮೆ ಹುಳುವಿನ ಒಂದು ಆಹಾರವಾಗಿ ರೇಷ್ಮೆ ಹುಳುವಿನ ಒಂದು ಹೊಟ್ಟೆಗೆ ಹೋಗುತ್ತೆ, ಅದ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೀರಾ?
2: ಈ ಕೀಟನಾಶಕಗಳು ಅಂದ್ರೆ ಎರಡು ವಿಧದಲ್ಲಿ ಬರುತ್ತೆ. ಒಂದು ಮಣ್ಣಿನ ಮುಖಾಂತರ, ಇನ್ನೊಂದು ಗಾಳಿ ಮುಖಾಂತರ ಅಥವಾ ನೀರು ಆಗಿರ್ಬೋದು. ಇವು ಈ ರೀತಿ ರೇಷ್ಮೆ ಹಿಪ್ಪುನೆರಳೆ ತೋಟಕ್ಕಾಗಿರ್ಬೋದು ಅಥವಾ ಹುಳು ಸಾಕಾಣಿಕೆನಲ್ಲಿ ಬರುತ್ತೆ. ಮಣ್ಣಿನ ಮುಖಾಂತರ ಅಂತ ಹೇಳಬೇಕು ಅಂತಂದ್ರೆ, ಒಂದು ಬೇರೆ ಬೆಳೆಗೆ ಹೊಡೆದಿರುವಂತಹ ಕೀಟನಾಶಕಗಳು ಮಣ್ಣಲ್ಲಿ ಬೀಳುತ್ತೆ ಸ್ಪ್ರೇ ಮಾಡಿದಾಗ. ಆ ಕೀಟನಾಶಕಗಳು ಇರುವಂತಹ ತೋಟದಲ್ಲಿ ಹಿಪ್ಪುನೆರಳೆ ನಾಟಿ ಮಾಡಿದಾಗ, ಆ ಹಿಪ್ಪುನೆರಳೆ ನಾಟಿ ಮಾಡಿದ 6 ತಿಂಗಳಲ್ಲಿ ಸೊಪ್ಪು ಯಾವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಉಪಯೋಗಕ್ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಹಿಪ್ಪುನೆರಳೆ ಸೊಪ್ಪಿನಲ್ಲಿ ಬಂದಿರುತ್ತೆ. ಅಂದ್ರೆ ಹಿಪ್ಪುನೆರಳೆ ಗಿಡ ಗೊಬ್ಬರ ಹೀರ್ಕೊಂಡಂಗೆ ಹೀರ್ಕೊಳ್ಳುತ್ತೆ.
1: ಡಾಕ್ಟರ್ ಜ್ಯೋತಿ ಅವರೇ, ಈ ತರ ಕೀಟನಾಶಕ ಅಂಶಯುಕ್ತ ಹಿಪ್ಪುನೆರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಯಾವ ತರದ ಒಂದು ದುಷ್ಪರಿಣಾಮಗಳು ರೇಷ್ಮೆ ಹುಳುಗಳ ಒಂದು ಆರೋಗ್ಯದ ಮೇಲೆ ಬೀರುತ್ತೆ ಅಂತಿರತಾವು?
2: ಹುಳು ವಾಂತಿ ಮಾಡ್ಕೊಂಡು ಸಾಯುತ್ತೆ, ಅದ್ರದ್ದು ಗುದನಾಳ ಹೊರಗಡೆ ಬರುತ್ತೆ, ಆಮೇಲೆ ಕೊಕ್ಕೆ ಆಕಾರ ಆಗುತ್ತೆ. ಈ ರೀತಿ ಪ್ರಮಾಣ ಜಾಸ್ತಿ ಇದ್ದಾಗ ಈ ತರದ ಒಂದು ಲಕ್ಷಣನ ತೋರಿಸುತ್ತೆ ಹುಳುಗಳು. ಅದೇ ಪ್ರಮಾಣ ಕಡಿಮೆ ಇದ್ದಾಗ, ಸೊಪ್ಪಲ್ಲಿ ಕಡಿಮೆ ಇದ್ದಾಗ ಹುಳುಗಳು ಹಣ್ಣಾಗುತ್ತೆ, ಆದ್ರೆ ಗೂಡು ಕಟ್ಟಕ್ಕಾಗಲ್ಲ. ನಾನ್ ಸ್ಪಿನ್ನಿಂಗ್ ಅಂತ ಇತ್ತೀಚೆಗೆ ನಾವು ಕಳೆದ 2018 ನಮ್ಗೆ ಈ ತರದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ರಾಜ್ಯದ ಬೇರೆ ಬೇರೆ ಕಡೆ. ನಾನ್ ಸ್ಪಿನ್ನಿಂಗ್ ಅಂತ ಇದು ಕೀಟನಾಶಕದ ಪ್ರಮಾಣ ಕಡಿಮೆ ಇದ್ದಾಗ ಸೊಪ್ಪಿನಲ್ಲಿ ನಾವು ಈ ನಾನ್ ಸ್ಪಿನ್ನಿಂಗ್ ಅನ್ನುವಂತ ಒಂದು ಸಿಂಪ್ಟಮ್ಸ್ ಅನ್ನ ಕಾಣಬಹುದು. ಅಂದ್ರೆ ಹುಳು ಹಣ್ಣಾಗೋವರೆಗೂ ಆರೋಗ್ಯವಾಗಿರುತ್ತೆ, ಹಣ್ಣಾಗುತ್ತೆ ಆದ್ರೆ ಗೂಡು ಕಟ್ಟಕ್ಕಾಗೋದಿಲ್ಲ.
1: ಅಂದ್ರೆ ನಮ್ಗೆ ವಾಣಿಜ್ಯ ಭಾಗ ಏನಿದೆ ಅದೇ
2: ಬರೋದಿಲ್ಲ. ಹೌದು,
1: ಕೀಟನಾಶಕಗಳ ಸಿಂಪರಣೆಯಿಂದ ಅದು ಮಣ್ಣಿನ ಮೇಲೆ ಬಿದ್ದು ಮಣ್ಣು ಮಲಿನ ಆಗಿ ಕೀಟನಾಶಕಗಳಿಂದ ಅದು ರೇಷ್ಮೆ ಒಂದು ಸೊಪ್ಪಿನ ಮುಖಾಂತರ ಹುಳ ತಿಂದಾಗ ಈ ತರ ಒಂದು ದುಷ್ಪರಿಣಾಮಗಳು, ಅನಾರೋಗ್ಯ ಆಗುತ್ತೆ ರೇಷ್ಮೆ ಹುಳ ಅಂತ ಹೇಳ್ತಿದ್ದೀವಿ. ಯಥೇಚ್ಛವಾಗಿ ನಾವು ನೋಡೋದಾದ್ರೆ ಈ ಕೀಟನಾಶಕಗಳನ್ನ ತರಕಾರಿ ಮತ್ತು ಹಣ್ಣು ಹೂವು ಇಂತಹ ಬೇರೆ ಬೇರೆ ಒಂದು ವಾಣಿಜ್ಯ ಬೆಳೆಗಳಿಗೆ ಸಿಂಪರಣೆ ಮಾಡುವಂತದ್ದು ಹೇಗೆ, ಅದು ಮಣ್ಣಿನ ಮುಖಾಂತರ ರೇಷ್ಮೆ ತೋಟಕ್ಕೆ ಬರುತ್ತೆ ಅಂತಿರತಾವು?
2: ಇತ್ತೀಚೆಗೆ ಬೇರೆ ಬೆಳೆಯಿಂದ ಹಿಪ್ಪುನೆರಳೆಗೆ ವರ್ಗ ಆದಾಗ, ಅಂದ್ರೆ ಹಿಪ್ಪುನೆರಳೆ ನಾಟಿ ಮಾಡಿದಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ.
1: ಈ ಹಿಂದೆ ಬೇರೆ ಬೆಳೆ ಬೆಳೀತಾ ಇತ್ತು, ಅದನ್ನ ನಾವು ರೇಷ್ಮೆ ತೋಟಕ್ಕಾಗಿ ಪರಿವರ್ತನೆ
2: ಮಾಡಿಕೊಂಡಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಕೀಟನಾಶಕಗಳ ಬಳಕೆ ನಮ್ಮ ರೇಷ್ಮೆನಲ್ಲೇ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಥ್ರಿಪ್ಸ್ ಅಂಡ್ ಮೈಟ್ಸ್, ಹೇನು ಮತ್ತು ನುಸಿ ಕೀಟ ನಮ್ಗೆ ಬಾಧೆ ಜಾಸ್ತಿ ಇದೆ.
1: ಅಂದ್ರೆ ರಸ ಹೀರುವ ಕೀಟಗಳು
2: ಅದ್ರ ಜೊತೆಗೆ ಎಲೆ ಸುರುಳಿ ಕೀಟ, ಲೀಫ್ ರೋಲರ್ ಅಂತ ಏನ್ ಹೇಳ್ತೀವಿ, ಅದು ರೇಷ್ಮೆಗೆ ಬಾಧೆ ಜಾಸ್ತಿ ಇದೆ. ಅದಕ್ಕೆ ರೈತರು ಏನ್ ಮಾಡ್ತಿದ್ದಾರೆ, ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಅವ್ನು ಏನ್ ಹೇಳ್ತಾನೆ ಅದನ್ನ ತಂದು ಹೊಡಿತಾರೆ. ಅಂಗಡಿಯವ್ರು ಏನ್ ಮಾಡ್ತಾರೆ, ಬೇರೆ ಬೆಳೆಗೆ ಏನ್ ಶಿಫಾರಸಾಗಿದೆ ಅದನ್ನೇ ರೇಷ್ಮೆಗೆ ಮಾಡ್ತಾರೆ. ಅದರಿಂದಾಗಿ ನಮ್ಮ ಹಿಪ್ಪುನೆರಳೆ ತೋಟ ಕಲುಷಿತಗೊಳ್ತಾ ಇದೆ, ಹಿಪ್ಪುನೆರಳೆ ಮಣ್ಣು ಕಲುಷಿತಗೊಳ್ತಾ ಇದೆ, ಕೊನೆಯಲ್ಲಿ ನಮ್ಮ ಹಿಪ್ಪುನೆರಳೆ ಸೊಪ್ಪು ಕಲುಷಿತಗೊಂಡು ನಾವು ಈ ತರದ ಒಂದು ಲಕ್ಷಣಗಳನ್ನ ಕಾಣಬಹುದು. ವಾಂತಿ ಮಾಡ್ಕೊಳ್ಳೋದು, ಗೂಡು ಕಟ್ಟಕ್ಕಾಗದೆ ಇರುವಂತಹದ್ದು.
1: ಜ್ಯೋತಿ ಅವರೇ, ಕೀಟನಾಶಕ ಅಂಶಯುಕ್ತಂತಹ ಹಿಪ್ಪುನೆರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಅವು ಗೂಡು ಕಟ್ಟಲ್ಲ ಅಂತಾರೆ, ನಿಜಾನಾ?
2: ಸಾಮಾನ್ಯವಾಗಿ ರೇಷ್ಮೆ ಹುಳು 25 ದಿವಸಕ್ಕೆ ಹಣ್ಣಾಗಬೇಕು, ಅಂದ್ರೆ ಜ್ವರದಿಂದ 4ನೇ ಜ್ವರದಿಂದ ಎದ್ದು ಹಣ್ಣಾಗಬೇಕು,
1: ಗೂಡು ಕಟ್ಟಕ್ಕೆ
2: ತಯಾರಾಗಬೇಕು. ಕೆಲವು ಕೀಟನಾಶಕಗಳು ತೀರಾ ಪ್ರಮಾಣ ಕಡಿಮೆ ಇದ್ದಾಗ ಹುಳುವಿನ ಜೀವಿತಾವಧಿಯನ್ನೇ ಜಾಸ್ತಿ ಮಾಡ್ತಾ ಇದೆ, ಅಂದ್ರೆ 25 ದಿವಸಕ್ಕೆ ಹಣ್ಣಾಗಲ್ಲ ಅದು.
1: ಜೊತೆಗೆ ಗೂಡೆ ಕಟ್ಟಲ್ಲ ಅಂತಾರೆ, ನಿಜಾನ ಅದು?
2: 30-40 ದಿವಸ ಆದ್ರೂ ಸೊಪ್ಪು ತಿಂತಾನೆ ಇರುತ್ತೆ. ಈ ತರದ ಒಂದು
1: ಜೀವಿತಾವಧಿ ಮುಂದುವರಿಯುತ್ತೆ
2: ಈ ತರದ ಕೀಟನಾಶಕಗಳು ಇವೆ. ಇವು ಆಕ್ಚುಲಿ ಬೇರೆ ಬೆಳೆಗಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಕೀಟವನ್ನ ನೇರವಾಗಿ ಕೊಲ್ಲುವಂತಹ ಕ್ರಿಯೆ ಇಲ್ಲ, ಇದು ಅದರ ಸಂತಾನಾಭಿವೃದ್ಧಿಯನ್ನ ನಾವು ತಡೆಯುವಂತಹ ಒಂದು ಕೀಟನಾಶಕಗಳು. ರೇಷ್ಮೆ ಹುಳವು ಒಂದು ಕೀಟ ಆಗಿರೋದ್ರಿಂದ ಯಾವಾಗ ಇಂಥ ಜುವೆನೈಲ್ ಹಾರ್ಮೋನ್ ಬೇಸ್ಡ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್, ಇಂತಹ ಕೀಟನಾಶಕಗಳ ಸಂಪರ್ಕಕ್ಕೆ ಬಂದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಕೆಲವು ಕೀಟನಾಶಕಗಳ ಪ್ರಮಾಣ ತುಂಬಾ ಕಡಿಮೆ ಇದ್ದಾಗ, ಪಿಪಿಬಿ ಲೆವೆಲ್ ನಲ್ಲಿ ಇದ್ದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಈ ತರದ ನಾವು ಒಂದು ನಾನ್ ಸ್ಪಿನ್ನಿಂಗ್ ಸಿಂಪ್ಟಮ್ಸ್ ಅನ್ನು ನಾವು ಕೀಟನಾಶಕದಿಂದ ಕಾಣಬಹುದು.
1: ಈಗ ಗಾಳಿ ಮುಖಾಂತರ ಕೂಡ ಕೀಟನಾಶಕ ನಮ್ಮ ರೇಷ್ಮೆ ಸೊಪ್ಪಿನ ತೋಟದ ಮೇಲೆ, ಹಿಪ್ಪನೇರಳೆ ತೋಟದ ಮೇಲೆ ಪರಿಣಾಮ ಬೀರಬಹುದಾ?
2: ಹೌದು, ಖಂಡಿತವಾಗ್ಲು. ಈಗ ನಮ್ಮಲ್ಲಿ ಹೇಳೋದಾದ್ರೆ ನಾವು ಈ ತರದ ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ತಾ ಇರೋದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ನಾರ್ತ್ ಕರ್ನಾಟಕ, ಆಮೇಲೆ ಬ್ಯಾಂಗ್ಳೂರ್ ರೂರಲ್, ಇಂಥ ಪ್ರದೇಶದಲ್ಲಿ ಇವೆಲ್ಲವೂ ಸಮತಟ್ಟು ಪ್ರದೇಶ, ಅಲ್ಲಿ ಬಯಲು ಪ್ರದೇಶ, ಏನೇ ಹೊಡೀರಿ ಅದು ಗಾಳಿ ಮುಖಾಂತರ ಹರಡುವ ಸಾಧ್ಯತೆ ಇದೆ. ಆಮೇಲೆ ನಾವು ಬರೀ ರೇಷ್ಮೆಗಷ್ಟೇ ನಿರ್ದಿಷ್ಟವಾಗಿಲ್ಲ, ಬೇರೆ ಬೆಳೆನೂ ನಾವು ಬೆಳೀತಾ ಇರ್ತೀವಿ ಪಕ್ಕದಲ್ಲಿ, ಅದಕ್ಕೆ ಬೇರೆ ಬೆಳೆಗೆ ಇತ್ತೀಚೆಗೆ ನ್ಯಾಪ್ಸ್ಯಾಕ್ ಅಲ್ಲದೇನೆ ಬೂಮರ್ಗಳಿಂದ ಹೊಡಿತಾರೆ, ಆಮೇಲೆ ಡ್ರೋನ್ಗಳಿಂದ ಹೊಡಿತಾರೆ,
1: ಕೆಲವೊಂದು ಪವರ್ ಸ್ಪ್ರೇಗಳಲ್ಲೂ ಕೂಡ ಸಿಂಪರಣೆ ಮಾಡ್ತಾರೆ.
2: ಯಾವುದೇ ಪವರ್ ಸ್ಪ್ರೇಯರಿಂದ ಹೊಡೆದಾಗ ಗಾಳಿಯ ರಭಸಕ್ಕೆ ಕೀಟನಾಶಕದ ಕಣಗಳು ಹಿಪ್ಪು ನೇರಳೆ ಸೊಪ್ಪಿನ ಮೇಲೆ ಬಂದು ಕೂತಾಗ ಅಂತಹ ಸೊಪ್ಪನ್ನು ತಿಂದಂತಹ ನಮ್ಮ ಆರೋಗ್ಯವಂತ ಹುಳುಗಳು ಕೂಡ ಕೀಟನಾಶಕದ ಎಫೆಕ್ಟ್ಗೆ ಒಳಗಾಗುತ್ತವೆ.
1: ಡಾಕ್ಟ್ರೆ, ರೇಷ್ಮೆ ಹುಳು ಸಾಕಾನೆ ಮನೆಯ ಸುತ್ತಮುತ್ತ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದಾಗ ಆ ಒಂದು ಕೀಟನಾಶಕದ ಒಂದು ಘಾಟ್ ವಾಸನೆ ಬರುವುದನ್ನ ನಾವು ಗಮನಿಸಿದ್ದೀವಿ. ಅಂತಹ ಒಂದು ಕೀಟನಾಶಕ ಯುಕ್ತ ಗಾಳಿಯನ್ನ ಉಸಿರಾಡಿದ್ರೆ ರೇಷ್ಮೆ ಹುಳುಗಳ ಮೇಲೆ ಯಾವ ತರದ ಒಂದು ಪರಿಣಾಮ ಬೀರುತ್ತೆ ಅಂತಿರುತ್ತೆ?
2: ಹುಳ ಮನೆ ಪಕ್ಕದಲ್ಲೇ ತೋಟ ಇದ್ದು ಅಲ್ಲಿ ಸ್ಪ್ರೇ ಮಾಡಿದಾಗ ಅಂತಹ ಘಾಟಿಗೆ ನೋಡಿದೀವಿ, ಕಿಟಕಿಯ ಪಕ್ಕದಲ್ಲೇ ಇರುವಂತಹ ಕೆಲವು ಹುಳಗಳು ಸತ್ತಿರ್ತವೆ, ಅಲ್ಲಿ ಸ್ಪ್ರೇ ಮಾಡಿರ್ತಾರೆ, ಆ ಸ್ಮೆಲ್ಗೆ ಆ ವಾಸನೆಗೆ ಹುಳುವಿನ ಸ್ಪೈರೆಕಲ್ಸ್ ಮುಖಾಂತರ ಆ ಘಾಟು ಒಳಗ ದೇಹದೊಳಗಡೆ ಬಂದು ಉಸಿರಾಟದ ರಂಧ್ರಗಳು ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಬಂದು ಹುಳುಗಳು ಸಾವನ್ನಪ್ಪಿರುವಂತ ಘಟನೆಗಳು ಕ್ಷೇತ್ರ ಮಟ್ಟದಲ್ಲಿ ನಾವು ನೋಡಿದೀವಿ.
1: ನಾವು ಹೊಸದಾಗಿ ರೇಷ್ಮೆ ತೋಟವನ್ನು ಮಾಡಬೇಕು ಅನ್ನೋದಾದ್ರೆ ತೋಟದ ಸ್ಥಾಪನೆಗೆ ಆಯ್ಕೆ ಮಾಡಿದಂತಹ ಒಂದು ಜಮೀನಿನ ಮಣ್ಣನ್ನ ನಾವು ಯಾವ ತರ ಅದನ್ನ ಸರಿಪಡಿಸ್ಕೋಬೇಕು, ಅದು ಈಗಾಗಲೇ ಕೀಟನಾಶಕದಿಂದ ಕೂಡಿದೆ ಅನ್ನೋದಾದ್ರೆ ಯಾವ ತರ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಿರತ್ತಾವು?
2: ಈಗ ನಾವು ಕಳೆದ ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ತೋಟ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕ್ಲೋರಾಂಥ್ರೆನೈಲಿಪ್ರಾಲ್ ಅಂದರೆ ಕೊರಾಜಿನ್, ಥಯಾಮೆಥೋಕ್ಸಾಮ್, ಎಕ್ಸ್ಟ್ರಾ ಸೂಪರ್, ಕಳೆನಾಶಕಗಳು, ಇದರಿಂದನೂ ಕೂಡ ಮಣ್ಣು ಕಲುಷಿತಗೊಳ್ಳುತ್ತೆ. ಅಂತಹ ಕೀಟನಾಶಕಗಳನ್ನು ಬಳಸಿದ್ದಾಗ ರೈತರು ಹಿಪ್ಪನೇರಳೆಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 3-4 ಬಾರಿ ಅದನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆದಷ್ಟು ಅದನ್ನು ಬಿಸಿಲಿಗೆ ಒಡ್ಡೋದು ಅಂತ ಹೇಳ್ತೀವಿ, ಸಾಯಿಲ್ ಸೋಲರೈಸೇಷನ್. ಬಿಸಿಲಿಗೆ ಒಡ್ಡಿದಾಗ ಅಲ್ಲಿರುವಂತಹ ಕೀಟನಾಶಕಗಳ ಪರಿಣಾಮ ಕಡಿಮೆ ಆಗುತ್ತೆ. ಅದು ಒಂದು. ಮೆಕ್ಕೆಜೋಳ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಇದನ್ನು ಬೆಳೆಸಿ ಅದನ್ನು ಕಿತ್ತಾಕಬೇಕು, ಅದನ್ನು ಪುನಃ ಉಳುಮೆ ಮಾಡೋದಕ್ಕೆ ನಾವು ಹೇಳ್ತೀವಿ ಗ್ರೀನ್ ಮೆನ್ಯೂರ್ ಆಗಿ, ಹಸಿರೆಲೆ ಗೊಬ್ಬರ ಆಗಿ. ಆದರೆ ಇಂತಹ ಸಂದರ್ಭಗಳಲ್ಲಿ ಅದನ್ನು ಉಳುಮೆ ಮಾಡದೆ ಅದನ್ನು ಕಿತ್ತಾಕಬೇಕು. ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು, ಕನಿಷ್ಠ 3-4 ಸತಿ ಆದರೂ ಬೆಳೆದು ಅದನ್ನು ಇದು ಕಿತ್ತಾಕಬೇಕು. ಅದಾದಮೇಲೆ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಬೇಕು, ನಂತರ ನಾಟಿ ಮಾಡಿಕೊಂಡ್ರೆ ಒಳ್ಳೆಯದು.
1: ಅಂದರೆ ಈ ಹಿಂದೆ ಯಾವುದೋ ಒಂದು ಕೀಟನಾಶಕ ಬಳಕೆ ಮಾಡಿದ್ರೂ ಮಣ್ಣಿನ ಮುಖಾಂತರ ಮತ್ತೆ ಹಿಪ್ಪನೇರಳೆ ಮೇಲೆ ಅದು ಪರಿಣಾಮ ಬೀರೋದಿಲ್ಲ?
2: ಈ ಥರ ಮಾಡಿಕೊಂಡ್ರೆ ಪರಿಣಾಮ ಬೀರೋದು ಕಡಿಮೆ ಆಗುತ್ತೆ. ಆಮೇಲೆ ಮೊದಲನೇ ಬೆಳೆನ ಬೆಳೆದ ಮೇಲೆ ಹುಳ ತರೋದಕ್ಕಿಂತ ಮುಂಚೆ ಬೇರೆ ಒಂದು 500 ಹುಳಕ್ಕೆ ಹಾಕಿ ಟೆಸ್ಟ್ ಮಾಡ್ಕೊಳ್ಬೇಕು.
1: ಅಂದ್ರೆ ಅವರು ಅದನ್ನ ಖಾತ್ರಿ ಪಡಿಸ್ಕೋಬೇಕು ಈ ಸೊಪ್ಪು ಆರೋಗ್ಯವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು.
2: ಇದು ಈ ಕೊರಾಜನ್ ಅಂತ ಏನ್ ಹೇಳಿದೆ ಅದು 3-4 ವರ್ಷದವರೆಗೂ ಅದ್ರದ್ದು ಶೇಷಾಂಶ ಮಣ್ಣಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದಾಗಿ ನಾವು ಈ ಒಂದು ಕೀಟನಾಶಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ನಾಟಿ ಮಾಡೋದಕ್ಕಿಂತ ಮುಂಚೆ ಅದ ಇಲ್ದಾಗೆ ಮಾಡ್ಕೋಬೇಕು.
1: ಡಾಕ್ಟ್ರೆ, ಇದುವರೆಗೆ ನೀವು ಹೇಳಿದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ನಾವು ಹೊಸದಾಗಿ ಹಿಪ್ಪನೇರಳೆ ತೋಟವನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಬೈ ಚಾನ್ಸ್ ಆ ಒಂದು ತೋಟದ ಮಣ್ಣಿನಲ್ಲಿ ಇನ್ನು ಕೀಟನಾಶಕಗಳ ಅಂಶ ಉಳಿದುಕೊಂಡಿದೆ ಅನ್ನೋದಾದ್ರೆ ಏನ್ ಮಾಡ್ಬೇಕು ರೈತರು ಅಂತಿರತಾವು?
2: ಇನ್ನು ಈ ಕೊರಾಜನ್ನಿನ ಪ್ರಭಾವ ಇದೆ ಅಂತ ಅನ್ನೋದಾದ್ರೆ ಹಿಪ್ಪನೇರಳೆ ಗಿಡದ ಸುತ್ತ ಇರುವಂತಹ ಈ ತೊಂದರೆ ಆಗ್ತಾ ಇರುವಂತಹ ಹಳೆ ಮಣ್ಣೇನಿದೆ ಅದನ್ನ ತೆಗೆದು ಅಲ್ಲಿಗೆ ಚೆನ್ನಾಗಿರೋ ಮಣ್ಣು ಮತ್ತೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಆ ಮಣ್ಣನ್ನ ಹಾಕಿದ್ರೆ ತಕ್ಕ ಮಟ್ಟಿಗೆ
1: ಸರಿಪಡಿಸ್ಕೋಬೇಕು. ಡಾಕ್ಟರ್ ಜ್ಯೋತಿ ಅವರೇ, ಹಿಪ್ಪನೇರಳೆ ತೋಟದ ಸುತ್ತಮುತ್ತ ವಾಣಿಜ್ಯ ಬೆಳೆಗಳಾದಂತಹ ತರಕಾರಿ, ಹೂವು, ಹಣ್ಣು ಇದೆಲ್ಲ ಬೆಳೀತಾ ಇರ್ತಾರೆ, ಯಾವುದೇ ತರದ ಪರಿಣಾಮ ಆಗ್ಬಾರ್ದು ಅಂದ್ರೆ ಯಾವ ತರದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಿರತಾವು?
2: ಅಕ್ಕಪಕ್ಕ ತೋಟದಲ್ಲಿದ್ದಾಗ ಅವರು ಕೀಟನಾಶಕರು ಬೇರೆ ಬೆಳೆ ಬೆಳೆದಿರ್ತಾರೆ, ನಾವು ರೇಷ್ಮೆ ಬೆಳಿತಿರ್ತೀವಿ ಅದನ್ನ ಹೊಡಿಬೇಡಿ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ನಾವು ನಮ್ಮ ತೋಟದ ಸುತ್ತ ಈ ಹಿಪ್ನೇರಳೆ ಗಿಡ ಆಗಿರ್ಬೋದು, ಗ್ಲಿರಿಸೀಡಿ ಆಗಿರ್ಬೋದು, ಇದು ಗೊಬ್ಬರ ಗಿಡ ಅಂತ ಏನು ಹೇಳ್ತೀವಿ, ಅದನ್ನ ಎತ್ತರಕ್ಕೆ ಎಷ್ಟು 7-8 ಅಡಿ ಎತ್ತರಕ್ಕೆ ಆದರೂ ಬೆಳೆದು ಸುತ್ತಲೂ ಶೇಡ್ ನೆಟ್ ಹಾಕ್ಕೊಂಡ್ರೆ ನೇರವಾಗಿ ಬೇರೆ ಬೆಳೆಗೆ ಹೊಡೆದಿರೋದು ನೇರವಾಗಿ ನಮ್ಮ ಹಿಪ್ನೇರಳೆ ಎಲೆ ಮೇಲೆ ಬಂದು ಸೆಟ್ಲ್ ಆಗೋದನ್ನ, ನೆಲೆಗೆ ನಿಲ್ಲೋದನ್ನ ನಾವು ತಡಿಬಹುದು.
1: ಅಂದ್ರೆ ರೇಷ್ಮೆ ಸೊಪ್ಪಿನ ಮೇಲೆ ಬೀಳೋದನ್ನ
2: ತಡಿಬಹುದು. ಅದ್ರ ಜೊತೆಗೆ ಪಕ್ಕದಲ್ಲಿರೋ ರೈತರನ್ನ, ಅಂದ್ರೆ ಅವ್ರ ತೋಟಕ್ಕೆ ನಮ್ಮ ಸೊಪ್ಪಿಲ್ದೆ ಕಟಾವು ಮಾಡಿರೋ ಟೈಮ್ನಲ್ಲಿ ಅದನ್ನ ಬಳಸೋದಕ್ಕೆ ನಾವು ಹತ್ರ ಮನವಿ ಮಾಡ್ಕೋಬಹುದು.
1: ರೇಷ್ಮೆ ತೋಟಕ್ಕೆ ಹಲವಾರು ಕೀಟಗಳು ಬಾಧಿಸುವುದನ್ನ ನಾವು ನೋಡಿದ್ವಿ. ಇವುಗಳಿಗೆ ನಾವು ಸಿಂಪರಣೆ ಮಾಡಿದಾಗ ತದನಂತರ ಆ ಸೊಪ್ಪನ್ನ ರೇಷ್ಮೆ ಹುಳಕ್ಕೆ ನೀಡೋದಕ್ಕೆ ಸೂಕ್ತವಾಗಿರುತ್ತೆ ಅಂತಿರತಾವು.
2: ಹಿಪ್ಪುನೇರಳೆ ಕೀಟಗಳನ್ನ ನಿಯಂತ್ರಿಸೋದಕ್ಕೆ ಶಿಫಾರಸು ಮಾಡಿರುವಂತ ಕೀಟನಾಶಕಗಳನ್ನೇ ಬಳಸ್ಬೇಕು, ಬೇರೆ ಕೀಟನಾಶಕಗಳನ್ನ ಉಪಯೋಗಿಸಬಾರ್ದು. ಆಮೇಲೆ ನಾವು ಹಿಪ್ಪುನೇರಳೆಗೆ ರೆಕಮೆಂಡ್ ಮಾಡಿರುವಂತಹದ್ದು ಇದು ಡೈಮಿಥೋಯೇಟ್ ಅಂತ, ಟ್ಯಾಫ್ಗೋರ್ ಅಥವಾ ರೋಗರ್ ಅಂತ ಏನು ಹೇಳ್ತೀವಿ ಅದನ್ನ, ಅದು 1.5 ml 1.5 ml 1 ಲೀಟರ್ಗೆ ಮಿಕ್ಸ್ ಮಾಡಿ ಅದನ್ನ ಎಲೆ ಸುರುಳಿ ಕೀಟಕ್ಕೆ ಬಳಸಬೇಕು. ಸೇಫ್ಟಿ ಪೀರಿಯಡ್ 20 ದಿವಸ. ಇನ್ನು ನಮಗೆ ಬಾಧೆ ಕೊಡೋದು ನುಸಿ ಮತ್ತೆ ಹೇನು, ಥ್ರಿಪ್ಸೈನ್ ಮೈಟ್ಸ್. ಇದಕ್ಕೆ ನಾವು ಇಂಟಿಪ್ರಿಡ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನು ಉಪಯೋಗಿಸಬಹುದು.
1: ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು?
2: ಅದು ಕೂಡ 1.5 ml 1 ಲೀಟರ್ಗೆ ಉಪಯೋಗಿಸ್ಬೇಕಾಗುತ್ತೆ. 4 ದಿವಸದಲ್ಲಿ ಅಥವಾ 1 ವಾರದಲ್ಲಿ ನನಗೆ ಸೊಪ್ಪು ಬೇಕು, ನುಸಿ ಕೀಟ ಕಾಡ್ತಾ ಇದೆ ಅಂತಂದ್ರೆ ಸಲ್ಫರ್ ಅನ್ನ ಬಳಸ್ಕೋಬಹುದು. 3 ml 1 ಲೀಟರ್ಗೆ ಸ್ಪ್ರೇ ಮಾಡಿಕೊಂಡು ಅದು ಎಲೆಯ ತಳಭಾಗ ಕೊಡಿಬೇಕು. ರಾಸಾಯನಿಕಗಳನ್ನ ಉಪಯೋಗಿಸೋ ಬದಲು ರೈತರು ಹೆಚ್ಚಾಗಿ ಈ ಬಯೋಕಂಟ್ರೋಲ್ ಏಜೆಂಟ್ಸ್, ಜೈವಿಕ ನಿಯಂತ್ರಕಗಳನ್ನ ಬಳಸ್ಬೇಕು. ಅದು ಈಗ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಯಿಂದನೇ ಲಭ್ಯ ಇದೆ, ಬಯೋಕಂಟ್ರೋಲ್ ಏಜೆಂಟ್ ಯೂನಿಟ್ ಅಂತ ಒಂದು ಘಟಕವನ್ನು ಸ್ಥಾಪಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಜೈವಿಕ ನಿಯಂತ್ರಕಗಳು ರೈತರಿಗೆ ಲಭ್ಯ ಇರೋ ಹಾಗೆ ನಾವು ಕ್ರಮ ಕೈಗೊಂಡಿದ್ದೀವಿ.
1: ಈಗ ಕೆಲವೊಂದು ರೈತರು ತಮ್ಮ ತೋಟಕ್ಕೆ ಕೀಟಗಳು ನುಸಿ ಥ್ರಿಪ್ಸ್ ಬಂದಿದೆ ಅಥವಾ ಎಲೆ ಸುರುಳಿ ಕೀಟ ಬಂದಿದೆ ಅಥವಾ ಎಲೆ ತಿನ್ನುವಂತಹ ಕೀಟ ಬಂದಿದೆ ಅಂದಾಗ ಹತ್ತಿರ ಇರುವಂತಹ ಕೀಟನಾಶಕ ಅಂಗಡಿಗೆ ಹೋಗಿ ಅವರು ಹೇಳಿದ್ದನ್ನ ಕೀಟನಾಶಕ ತಂದು ಸಿಂಪರಣೆ ಮಾಡ್ತಾರೆ. ರೇಷ್ಮೆ ಒಂದು ಸೊಪ್ಪಿನ ಮೇಲೆ ಆ ಕೀಟನಾಶಕದ ಅಂಶ ಉಳ್ಕೊಂಡು ಅದನ್ನ ತಿನ್ನುವಂತಹ ಒಂದು ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗಿ ಗೂಡು ಕಟ್ಟದೆ ಇರುವಂತದ್ದು ಅಥವಾ ಸಾಯುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಅಂತಹ ಒಂದು ಸಂದರ್ಭಗಳಲ್ಲಿ ರೈತರಿಗೆ ಯಾವ ತರದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಇರತಾವು?
2: ಪಕ್ಕದ ರೇಷ್ಮೆ ಇಲಾಖೆಗೆ ಹೋಗಿ ರೇಷ್ಮೆಗೆ ಏನ್ ಶಿಫಾರಸ್ ಮಾಡಿದ್ದಾರೆ ಅದನ್ನ ತಂದು ಅಂಗಡಿಯಿಂದ ತಂದು ಹೊಡಿಬೇಕು.
1: ಇಷ್ಟ ಬಂದಂತ
2: ಕೀಟನಾಶಕ ಹೊಡಿಬೇಡಿ, ಹೊಡಿಬೇಡಿ. ಈ ಸ್ಪ್ರೇಯರ್ಗಳೇನಿದೆ ಅದನ್ನ ಬೇರೆ ಕೀಟನಾಶಕಕ್ಕೆ ಬಳಸಿರುವಂತಹದನ್ನ ನಮ್ಮ ಹಿಪ್ನೇರಳೆಗೆ ಶಿಫಾರಸ್ ಮಾಡಿರುವಂತಹ ಕೀಟನಾಶಕ ಸ್ಪ್ರೇ ಮಾಡೋದಕ್ಕೂ ಉಪಯೋಗಿಸಬಾರ್ದು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಅದೇ ಸ್ಪ್ರೇಯರ್ ಅಲ್ಲಿ ಅಂದ್ರೆ ಕೀಟನಾಶಕಕ್ಕೆ ಬಳಸಿರುವಂತಹ ಸ್ಪ್ರೇಯರ್ ಅಲ್ಲೇ ಹುಳು ಮನೆಗೆ ಸೋಂಕು ನಿವಾರಣೆ ಮಾಡ್ತಾರೆ. ಅದನ್ನು ಮಾಡಿದ್ರೆ ನಾವು ಬೆಳೆ ಕಳ್ಕೊಳ್ತೀವಿ. ಬೇರೆ ಬೆಳೆಗೆ ರೆಕಿಫಾರಸು ಮಾಡಿರುವಂತಹ ಕೀಟನಾಶಕಗಳು ನಮ್ಮ ರೇಷ್ಮೆಗೆ ಬರದೇ ಇರೋ ಹಾಗೆ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ನಾವು ನಮ್ಮ ಉತ್ತಮ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯ.
1: ಒಂದು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಸಿಂಪರಣ ಯಂತ್ರವನ್ನ ಬಳಸಬೇಕು.
2: ಹೌದು,
1: ತರಕಾರಿ ಅಥವಾ ಹೂವು ಹಣ್ಣು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಹ ತೋಟದಿಂದ ನಾವು ತೋಟವನ್ನು ಸ್ವಲ್ಪ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದು ಕೂಡ ಉತ್ತಮ ಅಂತಿರತ್ತೆ.
2: ಹೌದು, ಖಂಡಿತವಾಗ್ಲೂ.
1: ಕಡೆಯದಾಗಿ ಡಾಕ್ಟರ್ ಜ್ಯೋತಿ ಅವರೇ, ಈಗ ಯಾವುದೇ ಒಂದು ಕೀಟನಾಶಕದ ಪರಿಣಾಮದಿಂದ ರೇಷ್ಮೆ ಹುಳುವಿನ ಮೇಲೆ ಬಾಧೆ ಆಗ್ತಾ ಇದೆ ಅಥವಾ ಹಿಪ್ಪನೇರಳೆ ಸೊಪ್ಪಿನ ಒಂದು ತೋಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ಸಂಖ್ಯೆಗೆ ಕರೆ ಮಾಡಬೇಕು ನಮ್ಮ ರೇಷ್ಮೆ ಬೆಳೆಗಾರರು ಅಂತಿರತಾವು?
2: ಈಗ ನನ್ನ ನಂಬರೇ ತಗೋಬಹುದು ರೈತರು, 9901066282.
1: ಕೇಳುಗರೆ, ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗ್ತಾ ಇದೆ ಕೀಟನಾಶಕಗಳಿಂದ ಅನ್ನೋದಾದ್ರೆ ತಾವು ಹತ್ತಿರದ ರೇಷ್ಮೆ ಇಲಾಖೆಯನ್ನ ಹೋಗಿ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆದಷ್ಟು ಅವ್ರನ್ನ ಕರ್ಕೊಂಡು ಬಂದು ನೀವು ನಿಮ್ಮ ರೇಷ್ಮೆ ಹುಳುಗಳನ್ನ ಅವ್ರಿಗೆ ತೋರಿಸಿ ಸೂಕ್ತ ಒಂದು ಮಾರ್ಗದರ್ಶನವನ್ನು ಪಡೆದು ಅವುಗಳನ್ನು ಸರಿಪಡಿಸ್ಕೋಬಹುದು. ಅಥವಾ ತಲಗಟ್ಟುಪುರ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಇಲ್ಲಿ ವಿಜ್ಞಾನಿ ಮತ್ತು ವಿಭಾಗೀಯ ಮುಖ್ಯಸ್ಥರಾದಂತಹ ಡಾಕ್ಟರ್ NB ಜ್ಯೋತಿಯವರ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಡಾಕ್ಟರ್ NB ಜ್ಯೋತಿಯವರ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ, 9901060682. ಡಾಕ್ಟರ್ ಜ್ಯೋತಿಯವರೇ, ಇಷ್ಟೊತ್ತು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಬಿ ಜ್ಯೋತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಮುಂದಿನ ವಾರ ಇದೇ ಸಮಯಕ್ಕೆ ರೇಷ್ಮೆ ಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಆಕಾಶವಾಣಿ ರಾಯಚೂರು ಕೇಂದ್ರ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದ್ಲಿ ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಪ್ರತಿ ವರ್ಷ ಅಕ್ಟೋಬರ್ 2 ಅಕ್ಟೋಬರ್ 8 ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತೆ. ವನ್ಯಜೀವಿಗಳ ಮಹತ್ವವನ್ನು ಜನರಿಗೆ ತಿಳಿಸುವುದರ ಮೂಲಕ ಪರಿಸರ ಸಂರಕ್ಷಣೆಯತ್ತ ಎಲ್ಲರ ಗಮನ ಸೆಳೆಯುವುದೇ ಈ ಸಪ್ತಾಹದ ಮುಖ್ಯ ಉದ್ದೇಶವೂ ಆಗಿದೆ. ನಮ್ಮ ಭಾರತ ದೇಶವು ವೈವಿಧ್ಯಮಯ ವನ್ಯಜೀವಿ ಸಂಪತ್ತನ್ನು ಹೊಂದಿರುವಂತಹ ದೇಶವಾಗಿದೆ. ನಮ್ಮ ದೇಶದಲ್ಲಿ ಆಗಲೇ ಹೇಳಿದ ಹಾಗೆ ಹುಲಿ, ಸಿಂಹ, ಆನೆ, ಚಿರತೆ, ಕರಡಿ, ಜಿಂಕೆ, ಕಾಡೆಮ್ಮೆ, ನವಿಲು ಹಾಗೆಯೇ ವಿವಿಧ ಜಾತಿಯ ಪಕ್ಷಿಗಳು ಮತ್ತು ಅನೇಕ ಅಪರೂಪದ ಜೀವಿಗಳು ಕಂಡುಬರುತ್ತವೆ.
2: ಕೇಳುಗರೆ, ಈ ಕಾರ್ಯಕ್ರಮವನ್ನು 6:15 ನಿಸರ್ಗ ಋಣ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಪ್ರಸ್ತುತಿ ಶ್ರೀದೇವಿ. ಇನ್ನು 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆಯನ್ನು ಆಲಿಸಲಿದ್ದೀರಿ ಹೆಚ್ ಎಸ್ ನಾಗರತ್ನ ಅವರಿಂದ.

ಇನ್ನು ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರ ಗಾಯನದ ಧ್ವನಿ ಮುದ್ರಿಕೆ ಇದೆ.

0: ಇನ್ನು ಮುಂದೆ ಜಾಹೀರಾತು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ. ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ

ಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ 2 ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು 2ನೇದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ 4 ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜಿ ಸಂಸ್ಥಾಪಕ ಮೈಕಲ್ ಡೇಲ್ ಅವರಿಗೆ ರಾಷ್ಟೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಸದನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ ಶೇಕಡ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ಟಿಎ ಯುಜಿಸಿ ಎನ್ಇಟಿ ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ.

0: NITA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ ಪಿಎಚ್ಡಿ ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು December 14-19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24ನೇ ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೆ ಎ ಬಾಸ್ಟೋವ್ ಅವರು ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಎರಡು ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ ಎರಡನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15 ನೇರ ಸೆಟ್ಗಳಿಂದ ಸೋಲಿಸಿದರು. ಆರನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯಾ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 7:45.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖಯ್ಯವರ ಧ್ವನಿಯಲ್ಲಿ ಅತಿ ಮಧುರ ಅನುರಾಗ. ಈ ಚಿತ್ರದ ಗೀತೆಯನ್ನ ಗೀತ ರಚನೆ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ.
2: ಓದಲ್ಲಪ್ಪ, ಹಾಡ್ತೀನಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
0: ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
3: LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ.
4: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸ್ವರ ಸಂಯೋಜನೆ ಮಾಡಿದ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರು ಸ್ವರ ಸಂಯೋಜನೆ ಮಾಡಿದ ಅರಮನೆ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಕಾರ್ತಿಕ್ ಮತ್ತು ಶ್ವೇತಾ ಮೋಹನ್.

ಅತಿಮಧುರ ಅನುರಾಗ, ಅರುಣರಾಗ ಮತ್ತು ಅರಮನೆ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಸಂದರ್ಭದಲ್ಲಿ ಇದಕ್ಕೆ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ನಿಯಮದಂತೆ ಶೇಕಡಾ 33%ಕ್ಕಿಂತ ಹೆಚ್ಚು ಬೆಳೆ ನಷ್ಟವಾಗಿದ್ದರೆ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ನೀಡಲು ತೀರ್ಮಾನಿಸಲಾಗಿದ್ದು, ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೊದಲನೇ ಕಂತಿನಲ್ಲಿ 1,250 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ಪವರ್ ಕಟ್ ಕುರಿತಂತೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಬರಗಾಲದ ಈ ಪರಿಸ್ಥಿತಿಯಲ್ಲಿ ರೈತರು ಹಾಗೂ ಬಡವರ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದರು. ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ನಿರ್ವಹಿಸಿ, ಜಿಲ್ಲಾಧಿಕಾರಿ ಪೂವಿತ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಲು ವಿವಿಧ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಹೇಳಿದರು. ಅಕ್ಟೋಬರ್ 6ರ ಮಂಗಳವಾರದಂದು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರೆದ ಜಿಲ್ಲಾ ದೌರ್ಜನ್ಯ ಪ್ರಕರಣ ನಿಯಂತ್ರಣ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಲು ದೌರ್ಜನ್ಯ ಪ್ರಕರಣಗಳ ತಾಲೂಕು ನಿಯಂತ್ರಣ ಸಮಿತಿ ಜಿಲ್ಲೆಯ ಆಯಾ ತಾಲೂಕಿನ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದು, ಇದರಲ್ಲಿ ಇರುವ ವಿವಿಧ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡುವುದರ ಜೊತೆಗೆ ಪ್ರತಿ ಬುಧವಾರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಗುರುತಿಸಲಾದ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಗ್ರಾಮಗಳಲ್ಲಿ ಸಭೆ ನಡೆಸುವ ಮೂಲಕ ವಿವಿಧ ಸಮುದಾಯಗಳಲ್ಲಿ ಸೌಹಾರ್ದತೆ ಮೂಡಿಸುವ ಕೆಲಸ ಮಾಡಬೇಕು ಎಂದರು. ಜಿಲ್ಲೆಯ ಯಾವುದೇ ಸ್ಥಳದಲ್ಲಿ ದೌರ್ಜನ್ಯ, ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ, ಅಸ್ಪೃಶ್ಯತೆ ಆಚರಣೆಯಂತಹ ಸಮಸ್ಯೆಗಳು ತಮ್ಮ ಗಮನಕ್ಕೆ ಬಂದರೆ ಈ ಕುರಿತು ತಕ್ಷಣ ಕ್ರಮ ವಹಿಸಬೇಕು. ಜಿಲ್ಲೆಯ ಯಾವುದೇ ಸಮಸ್ಯೆಗಳು ನಮಗಿಂತ ಮೊದಲು ಆಯಾ ತಾಲೂಕಿನ ಸಮಸ್ಯೆಗಳು ತಮಗೆ ಮೊದಲು ತಿಳಿಯುತ್ತವೆ. ಹಾಗಾಗಿ ಈ ಕುರಿತು ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಪ್ರತಿ ಬುಧವಾರ ಈಗಾಗಲೇ ಗುರುತಿಸಿರುವ ಸೆನ್ಸಿಟಿವ್ ಹಳ್ಳಿಗಳಲ್ಲಿ ಆಯಾ ತಾಲೂಕಿನ ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಳಗೊಂಡ ಸಮಿತಿ ಸಭೆ ಪ್ರತಿ ವಾರ ನಡೆಸಿ ಸಭೆ ನಡೆಸಿದ ಮಾಹಿತಿ ನೀಡಬೇಕು. ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ಕೆಲವು ತಿಂಗಳುಗಳಿಂದ ಜಿಲ್ಲೆಯಲ್ಲಿ ಬಹಳ ದೌರ್ಜನ್ಯ ಪ್ರಕರಣಗಳು ಬಂದಿವೆ. ಅವುಗಳು ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರ ವಹಿಸುವುದರ ಜೊತೆಗೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಗ್ರಾಮಗಳೆಂದು ಗುರುತಿಸಿದ ಊರುಗಳಲ್ಲಿ ಸಭೆ ನಡೆಸಿ ವಿವಿಧ ಸಮುದಾಯಗಳು ಸೌಹಾರ್ದತೆಯಿಂದ ಇರುವಂತೆ ಜನರಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು. ಆಯಾ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಅಂಗನವಾಡಿ, ಶೌಚಾಲಯ ಸೇರಿದಂತೆ ಇತರೆ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ತರಬೇಕು. ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮಕ್ಕಳಿಗಾಗಿ ಸರಿಯಾಗಿ ಊಟ ಮತ್ತು ಉಪಹಾರ ನೀಡುತ್ತಿದ್ದಾರೆ ಎನ್ನುವ ಕುರಿತು ತಾವು ಹಾಸ್ಟೆಲ್ಗಳಿಗೆ ಭೇಟಿ ನೀಡುತ್ತಿರುವುದಕ್ಕೆ ಅಭಿನಂದನೆಗಳು. ಅಧಿಕಾರಿಗಳು ಈ ರೀತಿಯಲ್ಲಿ ಕೆಲಸ ಮಾಡಿದಾಗ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಎಂದು ಹೇಳಿದರು. ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹೋಪಾತ್ರ ಅವರು ಮಾತನಾಡಿ, ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು. ಸಮಸ್ಯೆಗಳಾದರೆ ಅವುಗಳನ್ನು ತಮ್ಮ ಗಮನಕ್ಕೆ ತಂದು ಅದರ ಪರಿಹಾರಕ್ಕಾಗಿ ಕ್ರಮ ವಹಿಸಬೇಕು. ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾಮಾಜಿಕ ಅನಿಷ್ಟಗಳ ನಿರ್ಮೂಲನೆಗೆ ತಾವೆಲ್ಲರೂ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ಅವರು ಮಾತನಾಡಿ, ಇಡೀ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಗಳ ಕೇಸುಗಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿವೆ. ಇವುಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಲು ಜಿಲ್ಲೆಯ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ನಾಯಕರನ್ನು ಕರೆಸಿ ಸಭೆಗಳನ್ನು ಮಾಡಲಾಗುತ್ತಿದೆ. ಅಧಿಕಾರಿಗಳು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲಿ ಘಟನೆ ನಡೆಯುತ್ತದೆ ಆ ಮಾಹಿತಿ ನಮಗೆ ತಕ್ಷಣ ತಲುಪಿಸಬೇಕು. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಸೂಚನೆಗಳನ್ನು ನಮ್ಮ ಪೊಲೀಸ್ ಇಲಾಖೆ ಪಾಲನೆ ಮಾಡುತ್ತದೆ ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣ ಶಾವಂತಗೆರ ಅವರು ದೌರ್ಜನ್ಯ ಪ್ರಕರಣಗಳ ತಾಲೂಕು ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ಸಭೆಯಲ್ಲಿ ಸವಿವರವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಸಹಾಯಕ ಆಯುಕ್ತರಾದ ಡಾ ಹಂಪಣ್ಣ ಸಜ್ಜನ್, ಲಿಂಗಸುಗುರು ಸಹಾಯಕ ಆಯುಕ್ತರಾದ ನಾಗೇಂದ್ರ

0: ಮುಖ್ಯ ಯೋಜನಾಧಿಕಾರಿ ಟಿ ರೋಣಿ, ರಾಯಚೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಸಂತೋಷಿ ರಾಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಸತಿಯುತ ಶಾಲೆ ಕಾಲೇಜುಗಳ ನೋಂದಣಿಗೆ ಆನ್ಲೈನ್ ಅರ್ಜಿ ಆಹ್ವಾನ. ರಾಯಚೂರು ಜಿಲ್ಲೆಯ 6 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರೇತರ ವಸತಿ ನಿಲಯಗಳ ವಸತಿಯುತ ಶಾಲೆ ಕಾಲೇಜುಗಳ ನೋಂದಣಿ ಕುರಿತು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಬಾಲ ನ್ಯಾಯ ಕಾಯ್ದೆಯ ಅನ್ವಯ ನೋಂದಣಿಯಾಗಿರುವ ಸಂಸ್ಥೆಗಳನ್ನು, ವಸತಿ ನಿಲಯಗಳನ್ನು ಹೊರತುಪಡಿಸಿ 6 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸರ್ಕಾರೇತರ ಸಂಸ್ಥೆಗಳು, ನಾಗರಿಕ ಸಮಾಜ ಸಂಸ್ಥೆಗಳು, ಟ್ರಸ್ಟ್, ಧಾರ್ಮಿಕ, ಖಾಸಗಿ, ವೈಯಕ್ತಿಕವಾಗಿ ನಡೆಸಲ್ಪಡುವ ಯಾವುದೇ ಔಪಚಾರಿಕ ಅನೌಪಚಾರಿಕ ಶೈಕ್ಷಣಿಕ ವಸತಿ ನಿಲಯಗಳನ್ನು, ವಸತಿ ಶಾಲೆ ಕಾಲೇಜುಗಳನ್ನು ನೋಂದಾಯಿಸಲು ಕಡ್ಡಾಯವಾಗಿ ನಿರ್ವಹಿಸಲು ಕ್ರಮ ವಹಿಸಬೇಕಾಗಿದ್ದು, ಅರ್ಜಿಯನ್ನು ವೆಬ್ಸೈಟ್ ವಿಳಾಸದಲ್ಲಿ ನಿಯಮಾನುಸಾರ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ಮಾರ್ಗಸೂಚಿಯ ನಿಯಮಗಳ ಅನ್ವಯ ನಿಲಯಗಳನ್ನು ನಡೆಸದೇ ಇದ್ದಲ್ಲಿ ಅಂತಹ ನಿಲಯಗಳನ್ನು ರದ್ದುಗೊಳಿಸಲು ಕ್ರಮ ಜರುಗಿಸಲಾಗುವುದು. ಹೆಚ್ಚಿನ ವಿವರಣೆಗಳಿಗಾಗಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂತ್ರಾಲಯ ರಸ್ತೆ, IDSMT ಲೇಔಟ್, ಮಾವಿನಕೆರೆ ಎದುರುಗಡೆ ಇಲ್ಲಿ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 0853222 6292. ಈ ದೂರವಾಣಿ ಸಂಖ್ಯೆಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ರೈತರ ಸಂಕಷ್ಟಕ್ಕೆ ಅಗತ್ಯ ನೆರವು, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್.
0: ಈ ವರ್ಷ ತೀವ್ರ ಬರಗಾಲದ ಪರಿಸ್ಥಿತಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಎದುರಿಸಲಾಗುತ್ತಿದ್ದು, ನಮ್ಮ ಸರ್ಕಾರ ರೈತರ ಸಂಕಷ್ಟದಲ್ಲಿ ಭಾಗಿಯಾಗಿ ಅವರಿಗೆ ಅಗತ್ಯ ನೆರವು ನೀಡುವ ಕೆಲಸ ಮಾಡುತ್ತಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು. ಅಕ್ಟೋಬರ್ 7 ಬುಧವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ, ಮುಂದಿನ ಬೇಸಿಗೆಯವರೆಗೆ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನೀರನ್ನು ಕಾಯ್ದಿರಿಸುವುದು, ಕೃಷಿ ಚಟುವಟಿಕೆಗಳು, ನೀರಾವರಿ ಸಮಸ್ಯೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು. ಜಿಲ್ಲೆಯ ಎಲ್ಲಾ ಶಾಸಕರು ತಮ್ಮ ತಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಸಲಹೆ ನೀಡಿದ್ದು, ಸರ್ಕಾರವು ರೈತರ ಹಿತ ಕಾಯಲು ಸುಮಾರು 1,550 ಕೋಟಿ ರೂಪಾಯಿಗಳು ರಾಜ್ಯದಲ್ಲಿ ಘೋಷಿಸಿದ್ದು, ನೇರವಾಗಿ ಇನ್ಪುಟ್ ಸಬ್ಸಿಡಿ ಮುಖಾಂತರ ಪ್ರತಿ ರೈತರಿಗೆ 2,500 ರೂಪಾಯಿ ನೀಡುವ ಕೆಲಸ ಮಾಡಲಾಗುತ್ತಿದೆ. ಇದರ ಜೊತೆಗೆ ಕುಡಿಯುವ ನೀರಿನ ಬರಗಾಲ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಮಟ್ಟದಲ್ಲಿ ಸುಮಾರು 300 ಕೋಟಿ ರೂಪಾಯಿ ನೀಡಲಾಗಿದ್ದು, ರಾಯಚೂರು ಜಿಲ್ಲೆಗೆ 1ನೇ ಕಂತಿನಲ್ಲಿ 6 ಕೋಟಿ ಹಾಗೂ 2ನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 201 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಮಾನಿಟರಿಂಗ್ ಹಾಗೂ ಇನ್ನು ಕೆಲವು ಕಡೆಗಳಲ್ಲಿ ಸಿವಿಯರ್ ಆಗಿ ಪರಿಗಣಿಸಿ ಮಾರ್ಗಸೂಚಿಗಳ ಅನ್ವಯ ಕ್ರಮ ಕೈಗೊಳ್ಳಲಾಗಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿಯಾಗಿ ಕೆಲ ದಿನಗಳ ಹಿಂದೆ ನೇಮಕಗೊಂಡ ನಂತರ ಪ್ರಜಾಸೇವೆ, ಬರವೀಕ್ಷಣೆ, ಸ್ವಾತಂತ್ರ್ಯೋತ್ಸವ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಸೇರಿದಂತೆ ವಿವಿಧ ಹಂತಗಳಲ್ಲಿ ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ವಿವಿಧ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಎಂದರು. ಅಧಿಕಾರಿಗಳು ಜಿಲ್ಲೆಯ ಎಲ್ಲಾ ಕಡೆಗಳಲ್ಲಿ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯವಿರುವ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬರಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ನೀಡಿದರು. ಬರಗಾಲದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಮರ್ಪಕ ನೀರು ಒದಗಿಸುವ ಕುರಿತು ಚರ್ಚಿಸಲು ಮತ್ತು ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಕೂಡಲೇ ICC ಸಭೆಯನ್ನು ಕರೆಯುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ICC ಸಮಿತಿಯ ಅಧ್ಯಕ್ಷರಾದ

0: ಸುಬ್ಬರಾಜ ತಂಗಡಗಿ ಅವರಿಗೆ ಪತ್ರ ಬರೆಯುವ ಮೂಲಕ ಶೀಘ್ರವೇ ಐಸಿಸಿ ಸಭೆಯನ್ನು ಆಯೋಜನೆ ಮಾಡುವಂತೆ ತಿಳಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಅವರು ತಿಳಿಸಿದರು. ಪಿಎಂ ಸೂರ್ಯಘರ್ ಯೋಜನೆಯಡಿ ಸಹಾಯ ಧನ. ಪಿಎಂ ಸೂರ್ಯಘರ್ ಯೋಜನೆಯು ಮನೆಗಳ ಮೇಲ್ಛಾವಣಿ ಮೇಲೆ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳನ್ನು ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌರ ಘಟಕ ಸ್ಥಾಪಿಸಲು ಮಾನದಂಡ ವೆಚ್ಚದ 60% ಸಹಾಯಧನ ಒದಗಿಸಲಾಗುತ್ತದೆ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರಾರಂಭಿಸಲಾದ ಈ ಯೋಜನೆಯಿಂದ ಭಾರತದ 1 ಕೋಟಿ ಕುಟುಂಬಗಳಿಗೆ ಲಾಭವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಯೋಜನೆಯಡಿ 1 ಕಿಲೋವ್ಯಾಟ್ 30,000 ರೂಪಾಯಿಗಳು, 2 ಕಿಲೋವ್ಯಾಟ್ 60,000 ರೂಪಾಯಿಗಳು ಹಾಗೂ 3 ಕಿಲೋವ್ಯಾಟ್ಗೆ 78,000 ರೂಪಾಯಿಗಳನ್ನು ಸಹಾಯಧನ ನೀಡಲಾಗುವುದು. ಈ ಯೋಜನೆಯನ್ನು ಎಲ್ಲಾ ಗೃಹ ಬಳಕೆಯ ವಿದ್ಯುತ್ ಗ್ರಾಹಕರು ಸದುಪಯೋಗ ಪಡೆದುಕೊಂಡು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಜೆಸ್ಕಾಂ ಕಚೇರಿಗೆ ಅಥವಾ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬೇಕು ಎಂದು ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ವೃತ್ತದ ಅಧೀಕ್ಷಕರು ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಅಕ್ಟೋಬರ್ 12 ಪುಸ್ತಕಗಳ ಪ್ರದರ್ಶನ.
0: ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ 2023 ಪ್ರಕಟಗೊಂಡು ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯಿಂದ ಆಯ್ಕೆಗಾಗಿ ಸ್ವೀಕರಿಸಿದ ಪುಸ್ತಕಗಳನ್ನು ಆಯ್ಕೆ ಸಮಿತಿಯು ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದು, ಆಯ್ಕೆಯಾದ ಮತ್ತು ಆಯ್ಕೆಯಾಗದ ಪುಸ್ತಕಗಳ ಪ್ರದರ್ಶನವನ್ನು ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೇಂದ್ರ, ಎಂಸಿ ಬಡಾವಣೆ, ವಿಜಯನಗರ, ಬೆಂಗಳೂರು 560040 ಇಲ್ಲಿನ ಗ್ರಂಥಾಲಯದ ಸಭಾಂಗಣದಲ್ಲಿ ಅಕ್ಟೋಬರ್ 12-14 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಏರ್ಪಡಿಸಲಾಗುವುದು. ಕಾರಣ, ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯಿಂದ ಆಯ್ಕೆಗಾಗಿ ಸಲ್ಲಿಸಿದ ಲೇಖಕರು, ಲೇಖಕ ಪ್ರಕಾಶಕರು ಮತ್ತು ಪುಸ್ತಕ ಮಾರಾಟಗಾರರು ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 12/10/2026 22/10/2026 ಸಂಜೆ 5:30 ಒಳಗಾಗಿ ಆಯುಕ್ತರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, 4ನೇ ಮಹಡಿ, ಡಾಕ್ಟರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು 560001 ಇಲ್ಲಿಗೆ ಲಿಖಿತವಾಗಿ ಮನವಿಗಳನ್ನು ಸಲ್ಲಿಸಲು ತಿಳಿಸಿದೆ. ನಂತರ ಬಂದ ಮನವಿಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಎಂದು ರಾಯಚೂರು ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯದ ಅಧಿಕಾರಿ ನಿರ್ಮಲಾ ಎಚ್ ಹೊಸೂರು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ.
4: ಊರೊಳಗೊಬ್ಬ ನಾರಿಯ ಕಂಡೆನಯ್ಯ. ವಚನಕಾರರು ಜಕ್ಕಣಯ್ಯ. ರಾಗ ರಾಗೇಶ್ರೀ. ತಾಳ ಕೆಹರವ. ಗಾಯಕರು ಶ್ರೀರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಎನ್ನ ಕಾಯ ಪ್ರಸಾದವಾಯಿತು. ವಚನಕಾರರು ಘನಲಿಂಗಿ ದೇವರು. ರಾಗ ಲಲತ್, ತಾಳ ರೂಪಕ. ಗಾಯಕರು ಕಿರಣ್ ಹಾನ್ಗಲ್, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಆಕಾಶದಲ್ಲಿ ಹಾರಿಹೋಹ ಪಕ್ಷಿಯ ಮಾರ್ಗವನು. ವಚನಕಾರರು ಗುಹೇಶ್ವರಯ್ಯ, ರಾಗ ಭೈರವ್, ತಾಳ ಕೆಹೆರ್ವ, ಗಾಯಕರು ಬಾಲಚಂದ್ರ ನಾಕೋಡ್, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಜೀವನದಲ್ಲಿ ಕಷ್ಟ ಮತ್ತು ಅವಮಾನವನ್ನು ಸಹಿಸಿಕೊಳ್ಳುವುದರಲ್ಲೇ ಜಾಣತನವಿದೆ. ಇದು ಮಹಾತ್ಮ ಗಾಂಧೀಜಿಯವರ ನುಡಿಮುತ್ತು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಈಗ ಕೇಳಿ ಭಾವಗೀತೆಯನ್ನ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆಯನ್ನು ಕೇಳಿ. ಮಾಲತಿ ಶರ್ಮಾ, ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಗಳಲ್ಲಿ.